0: ಚುಟ್ಟಿ ಅಪಿ ಹುಪ್ಪಯ್ಯೋ ನನ್ನ ತನ್ನ ತುಟ್ಟೈ ಜಿತ ಗುರ ಜೋ ಮಲ ಪೆಲ
1: ನಯ ಮನಿಯ ಪತ ಉಪಜ ಸಲಾಹಿ ಸತ ಸೋ